wo ye nyina ne se ba bia wo kon ba bia wo peja kon na wo no wa ko bi so bi hwe se se asuma si hwe ochire wo hwe ochire se se ochire na na wa ye fe o hu se ne ochire wa ye wa start to introduce ne kire o se ne obenya